ಈ ಶಾಸನೇ ಲಾಭೀನ್ ಅತರ ಅಗತನ್ ಪತ್ರ ತನ್ ವಹನ್ಸೆ ಸೀವಲಿ ಮಹಾರಹತನ್ ವಹನ್ಸೆಯ ಏ ಉತುಮ್ ಸೀವಲಿ ಮಹಾರಹತನ್ ವಹನ್ಸೆಗೆ ಮಹಾ ತೇಜಾನುಭಾವೇನ್ ಧನಯ ಕೀರ್ತಿಯ ವರ್ಧನೆಯ ವೇವಾ ಭವ ಭೋಗ ಆಹಾರ ಪಾನ ಸುಲಭ ವೇವಾ ರಜಬಿಯ ಸುರ ಸತುರುಬಿಯ ದುರುವೇವಾ ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವಾ ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸಿ ವ್ಯಾಪಾರಿಕ ಸ್ಥಾನೇ ಸೇವಾ ಸ್ಥಾನೇ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನಾ ಕಿರೀಮೆನ್ ಸಿಯಲು ಯಹಪತ ಉದಾಕರ